0: KRPI ರೇಡಿಯೋ ತೇ ತುಸೀ ಸುಣ ರಹೇ ಸೀ ಲೈವ್ ಫ್ರಮ್ ಗುರು ನಾನಕ್ ಸಿಖ ಗುರುದ್ವಾರಾ ಸಾಹಿಬ್ ಸ್ಕಾಟ್ ರೋಡ್ ಸರಿ.
1: ಯುಆರ್ ಲಿಸ್ನಿಂಗ್ ಟು KRPI 1550 ರೇಡಿಯೋ ಫರ್ನ್ಡೇಲ್ ವಾಷಿಂಗ್ಟನ್.
2: ಓಂಕಾರ ಸತ್ನಾಮ್ ಕರ್ತಾ ಪುರುಖ ನಿರ್ಭವ ನಿರ್ವೈರ ಕಾಲ ಮುಹೂರ್ತ ಅಜೂನೀ ಸೈಭಂ ಗುರುಪ್ರಸಾದ ಹೋ ಮೇ ರೋಗ ಮಾನಖ ಕೋ ದೀನಾ ಕಾಮ ರೋಗ ಮೈ ಗಲ್ ವಸ ಕೀನಾ ದೃಷ್ಟ ರೋಗ ಪಚ ಮುವೇ ಪತಂಗಾ ನಾದ ರೋಗ ಖಪ ಗಯೇ ಕುರಂಗಾ ಜೋ ಜೋ ದಿಶೆ ಸೋ ಸೋ ರೋಗೀ ರೋಗ ರಹಿತ ಮೇರಾ ಸತ್ಗುರು ಜೋಗೀ